ವಂದೇ ಮಾತರಂ, ಭಾರತ ರಾಷ್ಟ್ರೀಯ ಗೀತ. ದೇಶ ಕೆ ಸ್ವತಂತ್ರತಾ ಸಂಗ್ರಾಮ ಕಾ ಪ್ರಮುಖ ಉದ್ಘೋಷ, ರಾಷ್ಟ್ರೀಯ ಚೇತನಾ ಕಾ ಪ್ರತೀಕ, ಮಾತೃಭೂಮಿ ಕೆ ಪ್ರತಿ ಅಸೀಮ ಪ್ರೇಮ ಔರ್ ಸಮರ್ಪಣ ಕಾ ಮಂತ್ರ, ವಂದೇ ಮಾತರಂ. ಭಾರತ ಕೆ ಸ್ವತಂತ್ರತಾ ಸಂಗ್ರಾಮ ಕೆ ದೌರಾನ್ ಕ್ರಾಂತಿಕಾರಿಯೋ ಮೇ ಗುಲಾಮಿ ಕಿ ಬೇಡಿಯೋ ಕೋ ತೋಡನೆ ಕಿ ಪ್ರೇರಣಾ ದೇನೆ ಔರ್ ಏಕಜುಟತಾ ಕಿ ಭಾವನಾ ಕೋ ಜಗಾನೆ ವಾಲಾ ಯೇ ಗೀತ ದೇಶವಾಸಿಯೋ ಕೋ ಅಪ್ನಿ ಸಂಸ್ಕೃತಿ, ಪ್ರಾಕೃತಿಕ ಸಂಪದಾ ಔರ್ ಭಾರತ ಮಾತಾ ಕೆ ಪ್ರತಿ ಅಪ್ನಿ ಕರ್ತವ್ಯೋ ಕಿ ಯಾದ ದಿಲಾತಾ ಹೈ. ಹರ್ ಭಾರತೀಯ ಕೆ ಹೃದಯ ಮೇ ದೇಶಭಕ್ತಿ ಕಿ ಲೌ ಕೋ ಪ್ರಜ್ವಲಿತ ಕರ್ತಾ ಹೈ ಔರ್ ಮಾತೃಭೂಮಿ ಕಿ ರಕ್ಷಾ ಕೆ ಲಿಯೆ ತತ್ಪರ ರಹನೆ ಕಿ ಪ್ರೇರಣಾ ದೇತಾ ಹೈ. ಯಹೀ ಕಾರಣ ಹೈ ಕಿ ಇಸ್ ಗೀತ ಕೋ ರಾಷ್ಟ್ರ ಗೀತ ಕಾ ದರ್ಜಾ ದಿಯಾ ಗಯಾ ಹೈ. ಔರ್ ಅಬ್ ಇಸ್ಕಿ ರಚನಾ ಕೆ 150 ಸಾಲ ಪೂರೆ ಹೋನೆ ಪರ್ ಇಸೆ ಉಚಿತ ಸಮ್ಮಾನ ದೇನೆ ಕೆ ಲಿಯೆ ಕಾನೂನ್ ಮೇ ಸಂಶೋಧನ ಕಿಯಾ ಜಾ ರಹಾ ಹೈ. ಇಸ್ಕೆ ಲಿಯೆ ಕೇಂದ್ರ ಸರ್ಕಾರ ಸಂಸತ್ ಕೆ ಮಾನ್ಸೂನ್ ಸತ್ರ ಮೇ ನಯಾ ಸಂಶೋಧನ ವಿಧೇಯಕ ಲಾನೆ ಜಾ ರಹೀ ಹೈ. ಸಂಸತ್ ಮೇ ಅಬ್ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಅಮೆಂಡ್ಮೆಂಟ್ ಬಿಲ್ ಪೇಶ್ ಕಿಯಾ ಜಾಯೆಗಾ. ಇಸ್ಕೆ ಜರಿಯೆ 1971 ಕೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಆಕ್ಟ್ ಮೇ ಸಂಶೋಧನ ಕಿಯಾ ಜಾಯೆಗಾ. 1971 ಮೇ ಬನೆ ಕಾನೂನ್ ಕೆ ಅನುಸಾರ ರಾಷ್ಟ್ರಗಾನ ಜನ ಗಣ ಮನ್, ರಾಷ್ಟ್ರೀಯ ಧ್ವಜ ಔರ್ ಸಂವಿಧಾನ ಕಾ ಅಪಮಾನ ದಂಡನೀಯ ಅಪರಾಧ ಹೈ. ನಯ ಸಂಶೋಧನ ಕೆ ಜರಿಯೆ ಅಬ್ ರಾಷ್ಟ್ರೀಯ ಗೀತ ವಂದೇ ಮಾತರಂ ಕೋ ಭೀ ಇಸಿ ಕಾನೂನ್ ಕೆ ದಾಯರೆ ಮೇ ಲಾಯಾ ಜಾಯೆಗಾ. ಇಸ್ ಪ್ರಸ್ತಾವಿತ ಕಾನೂನ್ ಕಾ ಮಕ್ಸದ್ ರಾಷ್ಟ್ರೀಯ ಗೀತ ವಂದೇ ಮಾತರಂ ಕೋ ವಹಿ ಕಾನೂನಿ ಸುರಕ್ಷಾ ದೇನಾ ಹೈ ಜೋ ಅಭಿ ರಾಷ್ಟ್ರಗಾನ ಜನ ಗಣ ಮನ್ ಕೋ ಮಿಲಿ ಹುಯಿ ಹೈ. ಪುರಾನೆ ಕಾನೂನ್ ಮೇ ಸಂಶೋಧನ ಕರ್ಕೆ ರಾಷ್ಟ್ರೀಯ ಗೀತ ವಂದೇ ಮಾತರಂ ಕೋ ಭೀ ರಾಷ್ಟ್ರೀಯ ಧ್ವಜ, ಸಂವಿಧಾನ ಔರ್ ರಾಷ್ಟ್ರಗಾನ ಜನ ಗಣ ಮನ್ ಕಿ ತರಹ ಕಾನೂನಿ ಸಂರಕ್ಷಣ ದೇನೆ ಕಾ ಪ್ರಸ್ತಾವ ಹೈ. ಮಾನಾ ಜಾ ರಹಾ ಹೈ ಕಿ ಬಿಲ್ ಸಂಸದ್ ಸೆ ಪಾರಿತ ಹೋನೆ ಕೆ ಬಾದ್ ಕಾನೂನ್ ಕೆ ರೂಪ ಮೇ ಲಾಗೂ ಹೋ ಜಾಯೆಗಾ ತೋ ವಂದೇ ಮಾತರಂ ಸೆ ಜುಡಿ ರಾಷ್ಟ್ರೀಯ ಅಸ್ಮಿತಾ ಔರ್ ದೇಶಭಕ್ತಿ ಕಿ ಭಾವನಾ ಕೋ ಬಢಾವಾ ಮಿಲೇಗಾ. ಬಿಲ್ ಕೆ ಪ್ರಾವಧಾನೋ ಕೆ ಅನುಸಾರ ನಯಾ ಕಾನೂನ್ ಆನೆ ಸೆ ವಂದೇ ಮಾತರಂ ಕಾ ಜಾನ್ ಬೂಝ ಕರ್ ಕಿಯಾ ಗಯಾ ಅಪಮಾನ ಭೀ ಅಪರಾಧ ಮಾನಾ ಜಾಯೆಗಾ. ರಾಷ್ಟ್ರ ಗೀತ ಕಾ ಜಾನ್ ಬೂಝ ಕರ್ ಅನಾದರ್ ಕರ್ನೆ ಪರ್ ಸಜಾ ಹೋ ಸಕ್ತಿ ಹೈ. ವಂದೇ ಮಾತರಂ ಕಾ ಅಪಮಾನ ಕರ್ನೆ, ಇಸ್ಕೆ ಗಾಯನ್ ಮೇ ಬಾಧಾ ಡಾಲನೆ ಪರ್ 3 ಸಾಲ ತಕ್ ಕಿ ಜೇಲ್ ಹೋ ಸಕ್ತಿ ಹೈ. ಸಾಥ್ ಹಿ ಜುರ್ಮಾನಾ ಭೀ ಲಗಾಯಾ ಜಾ ಸಕ್ತಾ ಹೈ ಯಾ ಜುರ್ಮಾನೆ ಕೆ ಸಾಥ್ ಕೈದ್ ಕಿ ಸಜಾ ಹೋ ಸಕ್ತಿ ಹೈ. ಹಾಲಾಂಕಿ ಯೇ ಭೀ ಬತಾಯಾ ಜಾ ರಹಾ ಹೈ ಕಿ ಯೇ ಕಾನೂನ್ ಕೇವಲ ಜಾನ್ ಬೂಝ ಕರ್ ಕಿಯೆ ಗಯೆ ಅಪಮಾನ ಯಾ ವ್ಯವಧಾನ ಪರ್ ಲಾಗೂ ಹೋಗಾ, ಅನ್ಜಾನೆ ಮೇ ಹುಯಿ ಕಿಸಿ ತ್ರುಟಿ ಯಾ ಭೂಲ್ ಪರ್ ನಹೀ. ಸಂಶೋಧನ್ ಕೆ ಬಾದ್ ನಯಾ ಕಾನೂನ್ ಲಾಗೂ ಹೋನೆ ಪರ್ ವಂದೇ ಮಾತರಂ ಸೆ ಜುಡೆ ಪ್ರೋಟೋಕಾಲ್ ಮೇ ಭೀ ಬದಲಾವ್ ಹೋ ಜಾಯೆಂಗೆ. ಇಸ್ ಕಾನೂನ್ ಕೆ ಲಾಗೂ ಹೋನೆ ಕೆ ಬಾದ್ ವಂದೇ ಮಾತರಂ ಕೋ ಲೇಕರ್ ಕುಛ್ ಮಹತ್ವಪೂರ್ಣ ನಿಯಮ ಅಧಿಕ ಪ್ರಭಾವಿ ಹೋ ಜಾಯೆಂಗೆ. ವಂದೇ ಮಾತರಂ ಕೋ ಲೇಕರ್ ಫಿಲ್ಹಾಲ್ ಯೇ ನಿಯಮ ಹೈ ಕಿ ಇಸೆ ಸಭೀ ಸರ್ಕಾರಿ ಕಾರ್ಯಕ್ರಮೋ ಮೇ ಗಾಯಾ ಜಾಯೆ, ಇಸೆ ಕಾರ್ಯಕ್ರಮ ಶುರೂ ಹೋನೆ ಸೆ ಪಹಲೆ ಗಾಯಾ ಜಾಯೆ. ವಂದೇ ಮಾತರಂ ಕೆ ಸಭೀ 6 ಅಂತರೆ ಗಾನಾ ಅನಿವಾರ್ಯ ಹೈ. ಇಸೆ ಗಾನೆ ಕಿ ಅವಧಿ 3 ಮಿನಟ್ 10 ಸೆಕೆಂಡ್ ಹೋ. ಇಸೆ ಗಾನೆ ಕೆ ದೌರಾನ್ ಲೋಗ್ ಸಾವಧಾನ ಮುದ್ರಾ ಮೇ ರಹೆ. ಇಸೆ ಸ್ಕೂಲೋ ಮೇ ಪ್ರಾರ್ಥನಾ ಸೆ ಪಹಲೆ ಗಾಯಾ ಜಾಯೆ. ದೇಶ ಭರ ಮೇ ವಂದೇ ಮಾತರಂ ಕಿ 150ವೀ ವರ್ಷ ಗಾಂಠ ಮನಾಯಿ ಜಾ ರಹೀ ಹೈ. ಇಸ್ ದರಮಿಯಾನ್ ಪಿಛಲೆ ಕುಛ ಮಹೀನೋ ಮೇ ಕೇಂದ್ರ ಸರ್ಕಾರ ನೆ ರಾಷ್ಟ್ರೀಯ ಗೀತ ವಂದೇ ಮಾತರಂ ಕೋ ಲೇಕರ್ ಕೈ ಅಹಮ ಫೈಸಲೆ ಲಿಯೆ ಹೈ. ಇಸೀ ಸಾಲ ಫರ್ವರಿ ಮೇ ಕೇಂದ್ರೀಯ ಗೃಹ ಮಂತ್ರಾಲಯ ನೆ ರಾಜ್ಯೋ ಕೋ ನಿರ್ದೇಶ ದಿಯಾ ಥಾ ಕಿ ಜಿನ್ ಸರ್ಕಾರಿ ಕಾರ್ಯಕ್ರಮೋ ಮೇ ರಾಷ್ಟ್ರಗಾನ ಜನ ಗಣ ಮನ್ ಬಜಾಯಾ ಯಾ ಗಾಯಾ ಜಾತಾ ಹೈ ವಹಾ ವಂದೇ ಮಾತರಂ ಕಾ ಗಾಯನ್ ಯಾ ವಾದನ್ ಭೀ ಅನಿವಾರ್ಯ ಕಿಯಾ ಜಾಯೆ. ಇಸ್ಕೆ ಬಾದ್ ಜುಲಾಯಿ ಮೇ ಗೃಹ ಮಂತ್ರಾಲಯ ನೆ ರಾಜ್ಯೋ ಕೆ ಮುಖ್ಯ ಸಚಿವೋ ಕೋ ಏಕ ಔರ್ ಪತ್ರ ಭೇಜ ಕರ್ ಕಹಾ ಕಿ ಯದಿ ಕಿಸಿ ಸರ್ಕಾರಿ ಕಾರ್ಯಕ್ರಮ ಮೇ ರಾಷ್ಟ್ರ ಗೀತ ಔರ್ ರಾಷ್ಟ್ರ ಗಾನ ದೋನೋ ಪ್ರಸ್ತುತ ಕಿಯೆ ಜಾಯೆ ತೋ ಪಹಲೆ ವಂದೇ ಮಾತರಂ ಔರ್ ಉಸ್ಕೆ ಬಾದ್ ಜನ ಗಣ ಮನ್ ಪ್ರಸ್ತುತ ಕಿಯಾ ಜಾಯೆ. ವಂದೇ ಮಾತರಂ ಕೋ 24 ಜನವರಿ 1950 ಕೋ ಭಾರತ ಕಿ ಸಂವಿಧಾನ ಸಭಾ ಮೇ ಆಧಿಕಾರಿಕ ರೂಪ ಸೆ ರಾಷ್ಟ್ರೀಯ ಗೀತ ಘೋಷಿತ ಕಿಯಾ ಥಾ. ವಂದೇ ಮಾತರಂ
को उसके ऐतिहासिक महत्व और स्वतंत्रता संग्राम में योगदान के सम्मान में राष्ट्रगीत का दर्जा दिया गया। संविधान सभा के तत्कालीन अध्यक्ष राष्ट्रपति डॉक्टर राजेंद्र प्रसाद ने इसकी आधिकारिक घोषणा की थी। उन्होंने स्पष्ट किया था कि वंदे मातरम को राष्ट्रगान जन गण मन के बराबर